0: ನಮ್ಮ ಗುರಿ ಒಂದೇನೆ, ಇಂತೆಯ ಇನ್ನೇತಕ್ಕೆ ಮೋಹನಾಂಗಿ.
1: ಓ ಮೋರಿ ಬುಲ್ಬುಲ್, ಓ ಮೋರಿ ಪ್ಯಾರಿ, ಅರೆ ಆಜಾ ಇಧರ್ ಮೋರಿ ಜಾ, ಮೈ ತು ದಿಲ್ಲಿ ಕಾ ಬಾಂಗ್ ಕಾ ಜವಾನ್.
2: ಅಚ್ಚಾ, ದಿಲ್ಲಿ ಕಾ ಬಾಂಗ್ ಕಾ ಜವಾನ್, ನಾನ್ ಬಡನಾಟ ಮಾವೇನ್. ಹಲ್ವಾ ಪೂರಿ ಕರಮ್ ಜಿಲೇಬಿ ಗುಲಾಬ್ ಜಾಮುನ್ ಬಾಲು ಶಾಹಿ ಪೇಡಾ ಬರ್ಫಿ ತುಜೆ ಚಾಹಿಯೇ ಕೇಲೋ ಅಭಿ ಬನಾತಿ.
3: ಹೋಯ್ ಹೋಯ್ ಹೋಯ್ ಹೋಯ್ ಹೋಯ್ ಹೋಯ್ ಹೋಯ್.